ಕಾಡುದಾ ದಗದಿಟ್ಟಿಗಿನಾಡ ದಾರಾ ದೀಗೆರೆ ನಗ ನಗ ತೆರೆಕಡೆ ತೂನ ಕೇರೆ ನಾಕ ತೇರೆ ಕೆಟ್ಟ ದಗ ತಕ ತೀ ಕೆರೆ ನಾಕ ತೆರೆಕಡೆ ತೂನ ಕಥ ದಗ ತಕ ತೀ ಕೆರೆ ನಾಕ ತೆರೆಕಡೆ ತೂನ ಕಥ ದಗ ತಕ ತೀ ಕೆರೆ ನಾಕ ತೆರೆಕಡೆ ತೂನ ಕಥ ದೀ ದೀ ದೀ ಗದಿ ಎಣ್ಣ ತಿಕ್ಕಿಟ್ಟು ತಾನ ತಾ ದಿಟ್ಟು ತಿಟ್ಟು ತಗೆ ತಿಟ್ಟು